0: 林什么公干么事啊？干啥？给，给了。那能干么事？贵人是管不到去了。那我给杨金说了，卡巴宁和金金，我们那几个又给了。那能，你是管不到去了？你现在去南京呢？把钱往家了给大南边，他是西北送些的，所以批准呢。
1: 我们现在他妈，俺那做个电力，做个保险，经常吃点那猪腿，经常吃点那，经常吃点那，做那做这个，原来用当，我只用那不得不是吃到的，叫俺那都是三三六五的，就每年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年年 ແລະຕາມາເຫງຍດານູເຕນເຊນຍອງຕານເຕນີປະຈົກາສາກາລະຊູເຕນໂຕຕາມາລະພຽຍຍິກະລະນິເຊນນິເຊນກັນຢູ່ໂລກາສະປະຈຸມຸດຕິຈິດກາລະນິໂຕຕະຕາໂລຫຼິງເຈຍຍອງຕານຕໍຍິນິໂຕປາສະນໍຕ້ອງລະນິໂຕຕະຕາໂລຫຼິງເຈຍຍອງອູ້ຕ້ອງໂຕເປຕັນລຸພິໂຕລະນິໂຕຕະຕາໂລຫຼິງເຈຍຍອງເຕນີເຊບາຊິນດານາລະຍໍເປ
2: ສົບຍິນາມເດຕາມາເຫງເດໂຕເຈປະຕາຕາໂລຍິນາມເດເດວົງລາພິຕະຄຸສະຕະຕາວານເດຄັນຊະເນໂອຕາຈິມິນິນິເຊຍຍິກະລະນິເຊເດນິສາຊິຊິໂຍເປຊົມມຸຊໍລາຕາຕິຊົງດາລະນໂຕເຈປະຕາໂລຫຼິງເຈຍຍອງຕາຕິນິເລເຊຊິໂຍເປໂຕຊົງຍິມາຕັນດູລາຕາຕິນິຄົມມະລະນໂຕເຈປະຕາໂລຫຼິງເຈຍຍອງຕາມາລະພິຕະຄຸສະຕະຕາວານເດຄັນຊະເນໂອຕາຈິມິນິນິເຊຍຍິກະລະນິເຊລໍລໍ
1: ແລະລາຊາລະຊູເປຈຸມປິນຈາລາຕາຕິນລາຄາລະຊູເປອອນຈິນລາຕາຕິນອືຊິນອອນຈິນລາຕິໂຕເປຕາໂລຫຼິງເຍຍອອນຕາຕິນຊູຊູລະຊູເປຕາຕາຄົງລະຊູນາຄິນໂອຊົງດາລະນິໂຕເປເຫດຈະສາມາລະຊູຊູເຕັດຈາວານະຕິຈາຄະເມຍອະຕິມິນິຫິນິຊາຍິກະລະລໍລໍຊິໂຍດໍຍາປັນຍາເລຊິນລະງາເລຍາໂຕຍາເຕຍໂອຕາຈິມິນິຫິນິຊາຍິນາຕິນິສາມາລະຫິເຕນິ
2: ကိုစုစက်တန်တာတာဝလန်တာစစ်စံချက်တွေမှာတကယ်မင်းကြီးနေရှိမှာစိတ်ကနေကန်ကိုကုစရင်ပါတောင်ဒီပါလို့ဒီစေပါဒီနေ့ကန်ကြီးထဲလေလေတို့ရုံပဲမင်းကြီးနေရှိရင်ကလားနေစဲလော်လော်ဒီနေ့တာကကြီးတော့ကင်လာကုရှုနာကိုနေစဲရှင်ချက်ကိုကုံတော်ကြလားလောက်ကလားလော် ສິ່ງນໍາຊໍລິຊນາກູດີຊິເບສົງເຊຄານິບດີນະບາຊິວັງກິລາກິດານາມເບຫຼາຊະຊິເບສົງເຊດີນະເຊບາຍຄືເຈລິຊນາຊຸນນັງແຂງຄີລຸງທີຊິນດອຍນະເລຊັນເນນອິນເບນິມຖິນດູລາທານຊິເຈດິງເກຊໍເນອິນເບກູໂລລາຈີຈີຈິມບູຊໍເນອິນເບຊຸນນໍາລາທານເລຊຊິຊິເນອິນເບຊຸງດາລານິຈິບໍຊໍເນອິນເບກໍບໍດໍຈະລາຈີນະສົງເຊດີຣູຊິເຈນະຄຸນາຈືຊໍບໍທໍມຸທາກັນຍິນລໍກາລຸງທິງຄີເຊນດໍທານຊາໂຊເຈລຍາພິນ ཁྱི ཕྱད མམ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ གསྲ